mom sa wo ye be ma na pesa wo nyem wo ba adru a be ma no mo betumi anye sen wo ba ye duo na ye fa na x and y granus no x and y granus adru ina bo ama me ma nyem ma no wo pesa wo nyem wo ba no wo ye wo yire wo ye hu kani wo mpena no ne nete wo pesa wo nyem na mo wo wa ya ya ya anye sen ma